ದುಃಖಿತಯಾ ಕುಮಿ ಆಶ್ರಮ ಕನ್ಯೆಯೇ ದುಷ್ಯಂತನೆಪ್ಪಳು ಮರಕ್ಕುನ್ನು ದುಃಖಿತಯಾ ಕುಮಿ.

ಅಚ್ಚ ಸುಪ್ತಂ ವಿಬೋಧೋ ಅಮರ್ಷಶ್ಚ ಅಪ್ಯವಹಿತ್ತಮದೋಗ್ರತ ಸ್ಮೃತಿರ್ವ್ಯಾಧಿರ್ ತದೋ ಉನ್ಮಾದ ತದಾ ಮರಣಮೇವ ಚ ತ್ರಾಸಶ್ಚೈವ ವಿತರ್ಕಶ್ಚ ವಿಜ್ಞೇಯ ವ್ಯಭಿಚಾರಿಣಃ ಇದಿ ತ್ರಯತ್ರಿಂಶದ್ ವ್ಯಭಿಚಾರೀ ಭಾವಾಃ ಭವಂತಿ ಸ್ಥಾಯಿಪದೇನ ಸ್ಥಿರತೆಯ ವರ್ತಮಾನಾಃ ಭಾವಾಃ ಸ್ಥಾಯೀ ಭಾವಾಃ ತೇಹಿ ತೇತಿ ಹಾಸ ಶೋಕ ಕ್ರೋಧ ಉತ್ಸಾಹ ಭಯ ಜುಗುಪ್ಸಾ ವಿಸ್ಮಯಃ ಇದಿ ಅಷ್ಟವಿಧಾಃ ನಾಟ್ಯೇ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ವೀಭತ್ಸ ಅದ್ಭುತಾದಿ ಅಷ್ಟರಸಾಃ ಭವಂತಿ ಪರಂಚ ಶಾಂತೋಭಿ ನವಮೋ ರಸ ಇತ್ಯನೇನ ಶಾಂತೋಭಿ ರಸೇಷು ಗಣ್ಯತೆ ರಸನಿಷ್ಪತ್ತೇ ದೃಷ್ಟಾಂತಃ ಯಥಾ ಜ್ಞಾನವ್ಯಂಜನ ಔಷಧಿ ದ್ರವ್ಯ ಸಂಯೋಗಾತ್ ರಸನಿಷ್ಪತ್ತಿಃ ಭವತಿ ಯಥಾ ಹಿ ಗುಡಾದಿಭಿಃ ದ್ರವ್ಯೈಃ ವ್ಯಂಜನೌಷಧಿಭಿಃ ಚ ಶಾಡವಾದೇಹ ರಸಾಃ ನಿವರ್ತಂತೆ ತದಾ ನಾನಾಭಾವೋಪಗತ ಅಭಿ ಸ್ಥಾಯಿನಃ ಭಾವ ರಸತ್ವಂ ಆಪ್ನುವಂತಿ ಇದಿ ಆಸ್ವಾದ್ಯತ್ವಾದ್ ರಸ ಇದಿ ಪದಾರ್ಥಃ ರಸಾಸ್ವಾದಃ ಕಥಂ ಭವತಿ ಇತ್ಯಪಿ ಮುನಿನಾ ಉಕ್ತಂ ಯದಾ ಹಿ ನಾನಾವ್ಯಂಜನ ಸಂಸ್ಕೃತಂ ಅನ್ನಂ ಭುಂಜಾನಾಃ ಸುಮನಸಃ ಪುರುಷಾಃ ರಸಾನ್ ಆಸ್ವಾದಯಂತಿ ಹರ್ಷಾದೀನ್ ಅವಗಚ್ಛಂತಿ ತದೈವ ಸುಮನಸಃ ಪ್ರೇಕ್ಷಕಾಃ ನಾನಾಭಾವಾಭಿನಯ ವ್ಯಂಜಿತಾನ್ ಭಾಗಂಗ ಸತ್ತೋವೇದಾನ್ ಸ್ಥಾಯೀ ಭಾವಾನ್ ಆಸ್ವಾದಯಂತಿ ತಸ್ಮಾತ್ ನಾಟ್ಯೇ ರಸ ಇದಿ ಅಭಿವ್ಯಾಖ್ಯಾತಾಃ ಅನಂತರಂ ರಸಾನಾಂ ಉತ್ಪತ್ತಿ ಹೇತವಃ ಚತ್ವಾರಃ ರಸಾಃ ವರ್ಣಯತಿ ಯಥಾ ಶೃಂಗಾರೋ ರೌದ್ರೋ ವೀರೋ ಬೀಭತ್ಸ ಇದಿ ಶೃಂಗಾರಾನುಕೃತಿರ್ಯಾತ್ ಸಹಾಸ್ಯಸ್ತು ಪ್ರಕೀರ್ತಿತಃ ರೌದ್ರಸ್ಯೇವ ಚ ಯತ್ಕರ್ಮ ಸ ಜ್ಞೇಯ ಕರ್ಣೋ ರಸಃ ವೀರಸ್ಯಾಪಿ ಯತ್ಕರ್ಮ ಸೋ ಅದ್ಭುತ ಪರಿಕೀರ್ತಿತಃ ಬೀಭತ್ಸ ದರ್ಶನಂ ಯಚ್ಚ ಜ್ಞೇಯ ಸತು ಭಯಾನಕಃ ರಸಾನಾಂ ವರ್ಣಃ ಅಭಿ ವಿವರ್ಣೋದಿ ಭರತಮುನಿನಾ ಶ್ಯಾಮೋ ಭವತಿ ಶೃಂಗಾರ ಸಿದೋ ಹಾಸ್ಯ ಪ್ರಕೀರ್ತಿತಃ ಕಬೋಧ ಕರುಣಶ್ಚೈವ ರಕ್ತೋ ರೌದ್ರ ಪ್ರಕೀರ್ತಿತಃ ಗೌರೋ ವೀರಸ್ತು ವಿಜ್ಞೇಯಃ ಕೃಷ್ಣಶ್ಚೈವ ಭಯಾನಕಃ ನೀಲವರ್ಣಸ್ತು ಬೀಭತ್ಸ ಪೀತಶ್ಚೈವ ಅದ್ಭುತ ಸ್ಮೃತಃ ಅನಂತರಂ ರಸಾನಾಂ ದೇವತಾನಿ ಅಭಿ ಮುನಿನೋಕ್ತಂ ಶೃಂಗಾರೋ ವಿಷ್ಣುದೈವತ್ಯೋ ಹಾಸ್ಯ ಪ್ರಮದದೈವತಃ ರೌದ್ರೋ ರುದ್ರಾದಿದೈವತ್ಯ ಕರುಣೋ ಯಮದೈವತಃ ಬೀಭತ್ಸಸ್ಯ ಮಹಾಕಾಳ ಕಾಲದೇವೋ ಭಯಾನಕಃ ವೀರೋ ಮಹೇಂದ್ರದೇವಃ ಸ್ಯಾತ್ ಅದ್ಭುತೋ ಬ್ರಹ್ಮದೇವತಃ ಏವಂ ಪೂರ್ವೋಕ್ತ ಪ್ರಕಾರೇಣ ಸ್ಥಾಯೀಭಾವಾನ ವ್ಯಭಿಚಾರೀಭಾವಾನ ವಿಶದರೀತ್ಯ ವರ್ಣನಂ ರಸಾಧ್ಯಾಯೇ ಮುನಿನಾ ಕೃತಂ ಭವತಿ ರಸಸಿದ್ಧಾಂತಸ್ಯ ಅನಂತರಮೇವ ಅಲಂಕಾರಸಿದ್ಧಾಂತಃ ಪ್ರತಿಪಾದಿತೋ ವಿದ್ಯತೆ ತದಾ ಹಿ ಅಲಂಕಾರಸಿದ್ಧಾಂತಸ್ಯ ಪ್ರಥಮ ಪ್ರಸ್ತಾವಕಃ ಆಚಾರ್ಯ ಭಾಮಹೋ ವಿದ್ಯತೆ ತಸ್ಯ ಗ್ರಂಥಾಃ ಕಾವ್ಯ ಅಲಂಕಾರಃ ವಿದ್ಯತೆ ಅಸ್ಮಿನ್ ಗ್ರಂಥೇ ಅನೇನ ಆಚಾರ್ಯೇಣ ಸರ್ವಂ ಕಾವ್ಯಶಾಸ್ತ್ರೀಯ ವಿಷಯಾಃ ನಿರೂಪಿತಾಃ ಕಾವ್ಯಾಲಂಕಾರೇ ಷಟ್ ಪರಿಚ್ಛೇದಾಃ ಚತುಶ್ಶಕಂ ಶ್ಲೋಕಾಃ ಚ ಸಂತಿ ಪ್ರಥಮ ಪರಿಚ್ಛೇದೆ ಸಾಹಿತ್ಯಸ್ಯ ಪ್ರಯೋಜನ ಹೇತುಃ ವಿಭಾವಾದಯಃ ದ್ವಿತೀಯೇ ತೃತೀಯೇ ಚ ಅಲಂಕಾರ ವಿವರಣಂ ಚತುರ್ಥ ಪಂಚಮೇ ಚ ಕಾವ್ಯದೋಷ ನಿರೂಪಣಂ ಪಂಚಮೇ ಪ್ರತ್ಯಕ್ಷ ಅನುಮಾನಾದಿ ಜ್ಞಾನೋಪಕರಣಾನಾಂ ಚರ್ಚ ಕವೀನಾಂ ಚ ಶುದ್ಧಾಶುದ್ಧೇಃ ಆವಶ್ಯಕತಾ ಚ ವರ್ಣಿತ ಷಷ್ಟತಮೇ ಚ ಪರಿಚ್ಛೇದೆ ಸಾಹಿತ್ಯ ಪ್ರಯೋಜನಮಧಿಕೃತ್ಯ ಭಾಮಕಃ ಏವಂ ವದತಿ ಧರ್ಮಾರ್ಥಕಾಮಮೋಕ್ಷಾಣಾಂ ವೈಲಕ್ಷಣ್ಯಂ ಕಲಾಸು ಚ ಕರೋತಿ ಪ್ರೀತಿಂ ಕೀರ್ತಿಂ ಚ ಸಾಧುಕಾವ್ಯ ಕ್ಷೇಪಣಂ ಇದಿ ಅಷ್ಟಪ್ರಸ್ಥಾನೇಷು ಅಲಂಕಾರಸಿದ್ಧಾಂತ ಅನಂತರಂ ರೀತಿಪ್ರಸ್ಥಾನಂ ಗುಣಪ್ರಸ್ಥಾನಂ ಧ್ವನಿಪ್ರಸ್ಥಾನಂ ಅನುಮಾನಪ್ರಸ್ಥಾನಂ ಔಚಿತ್ಯಪ್ರಸ್ಥಾನಂ ಇತ್ಯಾದಿ ಅಷ್ಟಪ್ರಸ್ಥಾನಸ್ಯ ವರ್ಣನಾ ಅಭಿ ತತ್ರ ಆಲಂಕರಿಕಾಃ ಸ್ವಸ್ವಗ್ರಂಥೇಷು ವಿರಚಿತಾಃ ಸಂತಿ ನಾಟ್ಯಶಾಸ್ತ್ರೇ ಅಭಿ ಅಭಿನಯ ಪ್ರಕಾರಾಃ ವೇಷವಿನ್ಯಾಸಃ ಲೋಕೆ ಯತ್ ಯತ್ ವಸ್ತುಃ ಅವಶ್ಯ